0: ಹೇಳುವುದು ತುಂಬಾ ಇಷ್ಟ ಹಿಂದಿ ನಕ್ಕೊಂಡಿ ಭಾಷಾ ನಕ್ಕೊಂಡಿ ಅನ್ನುವುದು ಫಮಿಲಿ ತುಂಬಾ
1: ಸರಿ ಸ್ವಾಮಿ ವಾಲಿಕುಂ ಸಲಾಂ ವರಹಮತುಲ್ಲಾಹಿ ವಬರಕಾತು. Andi family masjid ah ningitin nan toko kaca. Wala Ali Pratama alias Pak Ibrahim sendiri selopeng sini kan. Kami rasa ngiring dekat biar Zaki genting si kabitan. Selamat malam Kang Koy. Pak Haji Burhan, Pak Haji Kamarudin, Mentor Sangalengkong juga ndak Pak Ketua, Mas Panji Ketawang, mat malam juga.